die na ye ye no e te se ye ti ase ye won fa so dia e won ni aye ye ni mu e no na se wo ye na wo ye ni ye a e di nhira e di bebro osofo ye mu bebre wo ho a ye de nyame ase ba ye nim ni enti a ye de nyame ase e na ye nim fa so dia e wo ase dem enti enne no me ne wo be hwe nyama ba ko mienu bi a the benefit of thanksgiving the benefit